نکر اگه نه نه اوت برو نکر رسکت و آت را نکر از پون پخته من مجون نهی حکمی الکی سمن بنی من جو کل ایو زکی از تیرم ای Hol fénynél álmodozni szép, ez szintén nagyon fontos pont. Hát nékem jól esik, ha még egy-két kis bolondságot mond. Önnek tudni kell, egy nőnek udvarolni kell, reszketve átölelni kell.